0: ಏ ಹಂಗ ಅವ ಕಾಟ್ಕೊಂಡು ಸಾಕೊಂಡು ಬಂದೇನ ನಿಧಾರದಲ್ಲಿ ಇದ್ದ ಅಟ್ಟಿ ಕಾಲ ಆರ ಕಂಪ್ಯೂಟರ್ ಕಿನ್ನ ಪೈಸೆ ಇದೆ ದಿಂಚು
1: ಅವನಿ ಮೊಯ್ನ ಕಂಪ್ಯೂಟರ್ ತಾಯಿ ಕಾ ಕಿಂಚು ತೋ ಉತ ಹೇರದ ಹಂಗ ಹೇರಿ ಆಚು ತ ಮಾಮಾ
0: ಎದ್ದೆ ಹೇಳ್ತವ ಹಂಗ
1: ಪರ್ತಿತ್ ಕಂಪ್ಯೂಟರ್ ಸೆಂಟರ್ ಯಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಯುಪಿಎಸ್ ಲಗಾಯೆ ಕಂಪ್ಯೂಟರ್ ಸಂಬಂಧಿ ಸಂಪೂರ್ಣ ಸಾಮಾನ ಪಾಯಿಂಚ ಬರ ಬನ್ನಸ್ ತಪಲ ಕೇ ಚಾಯಿಂಚ ಮಾಮಾ
0: ಹಂಗ ಸೇಲೆ ನಿನಾರೆ ದಲ್ಲಿ ಟಿಕಾ ಲೈ ದಿಂಚು ಕಂಪ್ಯೂಟರ್ ಎದೆ ಕಿನ ಅವ ಕಾಸನೆ ಸಾಕನೆ ಗೈದೈನ ದಾದಿನ ಜಿ ಬಿ ಮೊದಾರ್ ಕೋ ಪ್ರತಿ ಕಂಪ್ಯೂಟರ್ ಸೆಂಟರ್ ಮಜಾಸ್ತ ಸುವಿಧಾ ರಸ ಅಂತ ಕೈ ಪಾಯಿದೈನ
2: जस्तो खोजे त्यस्तै कम्प्युटर पाइने बिग्रियो भने पनि बनाइदिने त्यसैले अन्त हैन कम्प्युटर चाहिए धादिङदेखि बीच बजारको प्रत्येक कम्प्युटर सेन्टरमा जाने
3: सबै प्रकारका कम्प्युटरको लागि प्रत्येक कम्प्युटर भएपछि सधैँ झुक्क फोन नम्बर 0105509977 97510 97778